ದಿನ ತಂದಾನ ತಕ ದಿನ ದಾನ ತಕ್ಕ ದಿನ ತಕ ದಿನ ದಾ ತಕ ದಿನ ದಾನ ಧಾ ದಾ ದಾ ದಾ ತಕ ದಿನ ದಾ ತಕ ದಿನ ದಾನ ಧಾ ದಾ ದಾ ದಾ ತಕ ದಿನ ತಕ ದಿನ ತಕ ದಿನ ದಾ ತಕ್ಕ ದಿನ ತಕ ದಿನ ತಕ ದಿನ ತಕ ದಿನ ದಾ ತಕ್ಕ ದಿನ ತಕಿಟ ತಕಿಟ ತಕ ದಿನ ದಾ ದಾ ತಾ ಧಾ ತಾ ಧಾ ತಕಿಟ ತಕಿಟ ತಕ ದಿನ ದಾ ದಾ ತಾ ಧಾ ತಾ ಧಾ ತಕಿಟ ತಕಿಟ ತಕ ತಕ ತಕ ದಾ ತಕ್ಕಿಟ ತ ತಕಿಟ ತಕಿಟ ತಕ ತಕ ತಕ ದಾ ತಕ್ಕಿಟ ತ ತಕಿಟ ತಕಿಟ ತಕಿಟ ತಕಿಟ ದಾ ತಕ್ಕ ದಿನ ತಕಿಟ ತಕಿಟ ತಕಿಟ ತಕಿಟ ದಾ ತಕ್ಕ ದಿನ ತಕಿಟ ತಕಿಟ ತಕಿಟ ತಕಿಟ ದಾ ತಕ್ಕ ದಿನ ತಕಿಟ ತಕ ದಿನ ತಕ ತಕಿಟ ದಾ ತಕಿಟ ತಕ ತಕಿಟ ತಕ ದಿನ ತಾ ತಕ ದಿನ ತಕಿಟ ತಕ ತಕಿಟ